ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ತುಜಾ ವಾಚುನ್ ಮಲ ಕಟುವೇನ ಸತ್ಯಗು ಪರದೇಶ ಸಪ್ರೇಮ ನಮಸ್ಕಾರ ವಿನಂತಿ ವಿಶೇಷ ಸಪ್

ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ ಜಗತೋ ಅಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ಸ್ವವೀಶ್ವರಿ ದೇವಿ ಚರಾಚರಸ್ಯ ಆಧಾರಭೂತಾ ಜಗತಸ್ವೇಕಾ ಮಹಿ ಸ್ವರೂಪೇಣ ಯತಃ ಸ್ಥಿತಾಸಿ ಅಪಾಂ ಸ್ವರೂಪ ಸ್ಥಿತಯಾ ತವೈತದಪ್ಯಾಯತೇ ಕೃಷ್ಣಂ ಅಲಂಘ್ಯ ವೀರ್ಯೇ ಮಾಂಗವಶ್ರವೀ ಶಕ್ತಿರ್ ಅನಂತ ವೀರ್ಯ ವಿಶ್ವ